ಧೃತ್ ಮಹೇಶ್ವಾಸೋ ಮಹಿ ಭರ್ತ ಶ್ರೀನಿವಾಸ ಸತಂಗತಿ ಅನಿರುದ್ಧ ಸುರಾನಂದೋ ಗೋವಿಂದೋ ಗೋವಿದಾಂಪತಿ ಮರೀಚಿದ್ದ ಮನೋಹಂಸ ಸುಪರ್ಣೋ ಭುಜಗೋತ್ತಮ ಹಿರಣ್ಯನಾಭ ಸುತಪಾ ಪದ್ಮನಾಭ ಪ್ರಜಾಪತಿ ಅಮೃತ್ಯು ಸರ್ವದೃಕ್ಸಿಂಹ ಸಂಧಾತಾ ಸಂಧಿಮಾನ್ ಸ್ಥಿರ ಅಜೋ ದುರ್ಮ

ವಿಶ್ವಧೃಕ್ ವಿಶ್ವಭುಕ್ ವಿಭು ಸತ್ಕರ್ತ ಸತ್ಕೃತ ಸಾಧು ಜನ್ಮುರ್ನಾರಾಯಣೋ ನರ ಅಸಂಖ್ಯೇಯೋ ಪ್ರಮೇಯಾತ್ಮ ವಿಶಿಷ್ಟ ಶಿಷ್ಟಕೃಚ್ಯುಚಿ ಸಿದ್ಧಾರ್ಥ ಸಿದ್ಧ ಸಂಕಲ್ಪ ಸಿದ್ಧಿದ ಸಿದ್ಧಿ ಸಾಧನ ವೃಷಾಹಿ ವೃಷಭೋ ವಿಷ್ಣುರ್ ವೃಷಪರ್ವ ವೃಷೋದರ ವರ್ಧನೋ ವರ್ಧಮಾನಶ್ಚ ವಿವಿಕ್ತ ಶ್ರುತಿ ಸಾಗರ ಸುಭುಜೋ ದುರ್ಧರೋ ವಾಗ್ಮೀ ಮಹೇಂದ್ರೋ ವಸುಧೋ ವಸು ನೈಕ ರೂಪೋ ಬೃಹದ್ರೂಪ ಶಿಪಿ ವಿಷ್ಟ ಪ್ರಕಾಶನ ಓಜಸ್ತೆಜೋದ್ಯುತಿಧರ ಪ್ರಕಾಶಾತ್ಮ ಪ್ರತಾಪನ ವೃದ್ಧ ಸ್ಪಷ್ಟಾಕ್ಷರೋ ಮಂತ್ರಶ್ಚಂದ್ರಾಂಶುರ್ಭಾಸ್ಕರ ದ್ಯುತಿ ಅಮೃತಾಂಶುದ್ಧವೋ ಭಾನುಶಶ ಬಿಂಧು ಸುರೇಶ್ವರ ಔಷಧಂ ಜಗದ

ಸುಖಃ ನಕ್ಷತ್ರನೇಮಿರ್ ನಕ್ಷತ್ರೀ ಕ್ಷಮಃ ಕ್ಷಾಮಃ ಸಮೀಹನಃ ಯಜ್ಞ ಯಜ್ಞೋ ಮಹೇಭ್ಯಶ್ಚ ಕ್ರತುಃ ಸತ್ರಂ ಸತಾಂ ಗತಿಃ ಸರ್ವದರ್ಶೀ ವಿಮುಕ್ತಾತ್ಮ ಸರ್ವಜ್ಞೋ ಜ್ಞಾನಮುತ್ತಮಂ ಸುವ್ರತಃ ಸುಮುಖಃ ಸೂಕ್ಷ್ಮಃ ಸುಘೋಷಃ ಸುಖದಃ ಸುಹೃದ್.